0: ಎಫ್ಎಂ ರೇನ್ಬೋ 101.9.
1: ಎಲ್ಲೋ ದಾರಿ ತಪ್ಪನಿ ಸ್ವೇಚ್ಛ ಲೋಪಾಲು ಸರಿದಿದ್ದೇ ವ್ಯವಸ್ಥ 40 ಏಳ್ಳ ಅನುಭವಂ ಚೆಪ್ಪೆ ಪಾಠಂ ಗುರಿ ತಪ್ಪನಿ ಪ್ರೋಗ್ರಾಮುಲ ಬಲಂ ಮನ್ನಿ ಒಕ್ಕ ಶ್ರೀ ಚೈತನ್ಯಲೋನೇ.

ಅಸಹಾಯತಲು ದಡ ದಡಲಾಡಿ ಹೃದಯ ಮೃದಂಗ ಧ್ವಾನಂ ನಾಡುಲ ನಡಕಲ ತಡಬಡಿ ಸಾಗೆ ಆರ್ತುಲ ಆರನಿ ಶೋಕಂ ಎಡಾರಿ ಬ್ರತುಕುನ ನಿತ್ಯಂ ಸಸ್ತೂ ಸಾಗೆ ಬಾಧಲ ಬಿಡಾರು ದಿಕ್ಕು ಮೊಕ್ಕು ತೆಲಿಯನಿ ದೀನುಲ ವ್ಯಧಾರ್ಥ ಜೀವನ ಸ್ವರಾಲು.